ಕಟ್ಟಿ ಮರಗರಿ ಕುಜರಾಮ ಸೀತಾಜಿ ಕಣಬೇಟಿ ಭಜಿ ಕಣಪಾಶಮ ಜಲ್ದಿ ಗೈ ಸುರಸಾಧಿ ಹನುಮಾನ